ಮಂತ್ರದುಕ್ತ ಮಂತ್ರಾನಿ ಅಭಿಷೇಕ ಕೇಲ ಶಿವಾಜಿ ರಾಜ ವಿಜಾಪುರ ಇಂಗ್ರ ಕೋರ್ತು ವಿಜ ಖಾಸ